ಜೆ ಗ್ಯಾಸ್ಟ್ರೋಎಂಟ್ರಾಲಜಿ ಅಂಡ್ ಲಿವರ್ ಹಾಸ್ಪಿಟಲ್, ಭೀಮವರಂ. ಡಾಕ್ಟರ್ ವಿಜಯಾನಂದ್ ಕುಮಾರ್ ವೇಗಿರಾಜು, ಎಂ ಡಿ ಡಿಎಂ ಗ್ಯಾಸ್ಟ್ರೋ.